ತೊಬಿಡಾವಿಯುಧಯೂನ್ ಅರೇರರೆ ಸಮ್ನನೇನ ಎಂಬಲಿ ಇಬ್ನಿಂಸಿಯೋದೇನ ತೋಂ ವಬೇತುವ ಧೀಮ ಶಾಲ್ಲ ದಾಯಿ ಥ ಆತಿಬ್ದಾನೈ ಥದಿತ್ತು ತೀಂ ಸೌನೇತು ತೋನ ಥೋ ಅಧಿಜ್ಞನೆತ್ತು ತೀಂ ಸೌನೇತು ಓನ್ ಊಧೈ ತಿಸುಗನೈ ದಾಯತ್ ಕೀಕೇನ್ ತಿಸುಗನೈ ಓಧ ಇದಬಿರ್ನ ಓನ್ ಊಧೈ ಕಸ್ಸೆ ಅಲ್ಲಾ ಅಖ್ಲಗಿಯನೋಬ್ ಉನ್ ಉಕ್ವಾಸನ ಇದಿಯೋಬ್ ಉನೋಧೈ ಕಸ್ಸೆ ಗಾಲ್ ಟೀನಿ ದಿಯಾಬು ಥಕ್ ಉರಾವಿ ಕದಾಯ ಕಪ್ ಕೀಕೆ ಒನ್ ಹಿನಿನ್ ತುತ್ತು ನಾತಿ ದಾಯ್ ಏಂ ಬಲಿಬ್ ನಿಮ್ಸಿಯೋ ದಾಯ್ ಒತ್ತು ನಾತಿ ದಾಯ್ ರಾಧಿಯು ಸಮರ್ ಖುಷ್ಬೋನಾಯ್ ಸಲಾಮಿನೇ.

ಎತ್ತೇನಮೈನ ಕಾರಿಂಗ್ ನಮಗಲ್ ಅಜ ಗಿರ್ಕೆಲ ನಸ್ ದಾಯಿಂಗ್ ಅಲ್ಡಿ ಇನ್ಸಿ ತಬುಂಗ್ ಕಾರೆ ನಾ ದೊಕ್ ಅಸಂ ಇನ್ ಕಲುಂ ಇನ್ ಅಲ್ದಿಂಗ ಅಸ ಕೌ ಅಸ ಉತೋ ತುಲ್ಲೆಂಗ ದಿಯೋಕೈ ನಕೆಲ ಉತೋಂಗ ಸಿ ನಮ ಕ್ವೇಲ್ ಅಲಂಗ್ ತುಲ್ಲೆನ್ ಸಿ ಕೆಲ್ಕಮ್ ನಾ ದೊಕ್ ಅಲ್ಬಸ್ ದೇಂಗ್ ವಲ್ಲ ತುಲ್ಲೆನ್ ಕೆಲ್ಕಮಿ Lia Aisa asakir dogbang war banden arawajaran na dog au nas dain dain beleng aldinga asis tulen kelkam ilain alansi kain aldinga ayungaba na dog asang inkalum dinga di asa songa korage nama ilaini naki kwel alansi asinga songa kau na dok asain kalum dinen dio kwabe kwa albaskien otanga kein marang kwa kit alakien si kundie njunge yele alba kwa ngese kawe wala gal den ara akeringalewa nama kila kwangesi kama kila kwasikere kulitia nan kwatenga alang alang sukomia dok asang inkalum asa dok kwakenga aldinga kawlonga dingan na baskitsi kaw asa tulengage den dio ri tule kiwi nama elaini asa kwakeran aldi kau marandok namas inkalum duun deewun adena jundi walagal deewun uto jundi al mawale sinjuma na ete nama enakarin kiwon kona alki kinga se piana magala zakir kala nas